ಅಕ್ಕ ಕುಡಿಲ್ದನೇ ಕುಡಿಯೇ ತರ್ಮೇನಿಯನಾಗಿ ಹೂ ಸ್ವಲ್ಪ ಗವಡಿಕೆ ಕಡಿಸೇ ಕಣೈ ಕುಳಿಪ್ಪಕ್ಕಂಡು ಕೋಯಿರ್ಕರಿ ಇಲ್ಲ ಮಡಿಯೇ ಕೊಡಮೆಯುಳ್ಳ ಕಣೈ.